0: ಅಂಡ್ ಆಲ್ರೆಡಿ 20+ ಕಂಟ್ರೀಸ್ ಅಲ್ಲಿ ಜನ ಇದನ್ನ ಬಳಸ್ತಾ ಇದ್ದಾರೆ. ಇಂದು ಇರುವ ಮೆಂಟಲ್ ಹೆಲ್ತ್ ಪ್ಯಾಂಡಮಿಕ್ ಸಮಯದಲ್ಲಿ ಮೆಡಿಟೇಷನ್ ಒಂದು ಸಿಂಪಲ್ ಮತ್ತು ಪವರ್ಫುಲ್ ಸಪೋರ್ಟಿವ್ ಸಿಸ್ಟಮ್ ಆಗಿ ವರ್ಕ್ ಮಾಡುತ್ತೆ. ತಡ ಯಾಕೆ ಮಾಡ್ತೀರಾ? ಡೌನ್ಲೋಡ್ ಟುಡೇ ಅಂಡ್ ಜಾಯಿನ್ ದಿಸ್ ಗ್ಲೋಬಲ್ ಮೂವ್ಮೆಂಟ್ ಟುವರ್ಡ್ಸ್ ಅ ಹೆಲ್ದಿಯರ್ ಮೈಂಡ್. ಮಿರಕಲ್ ಆಫ್ ಮೈಂಡ್, ಬಿಕಾಸ್ ಅ ಪೀಸ್ಫುಲ್ ಯು ಕ್ಯಾನ್ ಚೇಂಜ್ ದ ವರ್ಲ್ಡ್.
1: ನೀವು ಕೇಳುತ್ತಿದ್ದೀರಿ ಸ್ವರ ರೇಡಿಯೋ.

0: ನೀವು ಕೇಳುತ್ತಿದ್ದೀರಿ ಸ್ವರ ರೇಡಿಯೋ.
1: ನಮಸ್ಕಾರ. ನೀವು ಮಿರಕಲ್ ಆಫ್ ಮೈಂಡ್ ಆಪ್ ಬಗ್ಗೆ ಕೇಳಿದ್ದೀರಾ? ಇದು ಸದ್ಗುರು ಮತ್ತು ಈಶಾ ಫೌಂಡೇಶನ್ ತಯಾರು ಮಾಡಿರುವ ಒಂದು ಸಿಂಪಲ್, ಪವರ್ಫುಲ್ ಮತ್ತು ಟೋಟಲಿ ಫ್ರೀ ಆಗಿರುವ ಮೆಡಿಟೇಷನ್ ಆಪ್. ಇದನ್ನು ಯಾರಾದರೂ ಎಲ್ಲಿಯಾದರೂ ಸುಲಭವಾಗಿ ಉಪಯೋಗಿಸಬಹುದು. ಯಾವುದೇ ರೀತಿಯ ಪ್ರಯರ್ ಎಕ್ಸ್ಪೀರಿಯನ್ಸ್ ಅವಶ್ಯಕತೆ ಇಲ್ಲ. ನೀವು ಜಸ್ಟ್ 7 ಮಿನಿಟ್ಸ್ ದಿನಕ್ಕೆ ಇಟ್ಟರೆ ಸಾಕು, ನಿಮ್ಮ ಮೆಂಟಲ್ ವೆಲ್ನೆಸ್ ಜರ್ನಿ ನೀವು ಶುರು ಮಾಡಬಹುದು. ಬ್ಯಾಕ್ಡ್ ಬೈ ಸೈನ್ಸ್ ಅಂಡ್ ಆಲ್ರೆಡಿ 20+ ಕಂಟ್ರೀಸ್ ಅಲ್ಲಿ ಜನ ಇದನ್ನ ಬಳಸ್ತಾ ಇದ್ದಾರೆ. ಇಂದು ಇರುವ ಮೆಂಟಲ್ ಹೆಲ್ತ್ ಪ್ಯಾಂಡಮಿಕ್ ಸಮಯದಲ್ಲಿ ಮೆಡಿಟೇಷನ್ ಒಂದು ಸಿಂಪಲ್ ಮತ್ತು ಪವರ್ಫುಲ್ ಸಪೋರ್ಟಿವ್ ಸಿಸ್ಟಮ್ ಆಗಿ ವರ್ಕ್ ಮಾಡುತ್ತೆ. ತಡ ಯಾಕೆ ಮಾಡ್ತೀರಾ? ಡೌನ್ಲೋಡ್ ಟುಡೇ ಅಂಡ್ ಜಾಯಿನ್ ದಿಸ್ ಗ್ಲೋಬಲ್ ಮೂವ್ಮೆಂಟ್ ಟುವರ್ಡ್ಸ್ ಅ ಹೆಲ್ದಿಯರ್ ಮೈಂಡ್. ಮಿರಕಲ್ ಆಫ್ ಮೈಂಡ್, ಬಿಕಾಸ್ ಅ ಪೀಸ್ಫುಲ್ ಯು ಕ್ಯಾನ್ ಚೇಂಜ್ ದ ವರ್ಲ್ಡ್.
0: ನೀವು ಕೇಳುತ್ತಿದ್ದೀರಿ ಸ್ವರ ರೇಡಿಯೋ.

0: ನೀವು ಕೇಳುತ್ತಿದ್ದೀರಿ ಸ್ವರ ರೇಡಿಯೋ.
1: ನಮಸ್ಕಾರ. ನೀವು ಮಿರಕಲ್ ಆಫ್ ಮೈಂಡ್ ಆಪ್ ಬಗ್ಗೆ ಕೇಳಿದ್ದೀರಾ? ಇದು ಸದ್ಗುರು ಮತ್ತು ಈಶಾ ಫೌಂಡೇಶನ್ ತಯಾರು ಮಾಡಿರುವ ಒಂದು ಸಿಂಪಲ್, ಪವರ್ಫುಲ್ ಮತ್ತು ಟೋಟಲಿ ಫ್ರೀ ಆಗಿರುವ ಮೆಡಿಟೇಷನ್ ಆಪ್. ಇದನ್ನು ಯಾರಾದರೂ ಎಲ್ಲಿಯಾದರೂ ಸುಲಭವಾಗಿ ಉಪಯೋಗಿಸಬಹುದು. ಯಾವುದೇ ರೀತಿಯ ಪ್ರಯರ್ ಎಕ್ಸ್ಪೀರಿಯನ್ಸ್ ಅವಶ್ಯಕತೆ ಇಲ್ಲ. ನೀವು ಜಸ್ಟ್ 7 ಮಿನಿಟ್ಸ್ ದಿನಕ್ಕೆ ಇಟ್ಟರೆ ಸಾಕು, ನಿಮ್ಮ ಮೆಂಟಲ್ ವೆಲ್ನೆಸ್ ಜರ್ನಿ ನೀವು ಶುರು ಮಾಡಬಹುದು. ಬ್ಯಾಕ್ಡ್ ಬೈ ಸೈನ್ಸ್ ಅಂಡ್ ಆಲ್ರೆಡಿ 20+ ಕಂಟ್ರೀಸ್ ಅಲ್ಲಿ ಜನ ಇದನ್ನ ಬಳಸ್ತಾ ಇದ್ದಾರೆ. ಇಂದು ಇರುವ ಮೆಂಟಲ್ ಹೆಲ್ತ್ ಪ್ಯಾಂಡಮಿಕ್ ಸಮಯದಲ್ಲಿ ಮೆಡಿಟೇಷನ್ ಒಂದು ಸಿಂಪಲ್ ಮತ್ತು ಪವರ್ಫುಲ್ ಸಪೋರ್ಟಿವ್ ಸಿಸ್ಟಮ್ ಆಗಿ ವರ್ಕ್ ಮಾಡುತ್ತೆ. ತಡ ಯಾಕೆ ಮಾಡ್ತೀರಾ? ಡೌನ್ಲೋಡ್ ಟುಡೇ ಅಂಡ್ ಜಾಯಿನ್ ದಿಸ್ ಗ್ಲೋಬಲ್ ಮೂವ್ಮೆಂಟ್ ಟುವರ್ಡ್ಸ್ ಅ ಹೆಲ್ದಿಯರ್ ಮೈಂಡ್. ಮಿರಕಲ್ ಆಫ್ ಮೈಂಡ್, ಬಿಕಾಸ್ ಅ ಪೀಸ್ಫುಲ್ ಯು ಕ್ಯಾನ್ ಚೇಂಜ್ ದ ವರ್ಲ್ಡ್.
0: ನೀವು ಕೇಳುತ್ತಿದ್ದೀರಿ ಸ್ವರ ರೇಡಿಯೋ.

0: ಉಷೋದಯ ವೇಳ ಆಧ್ಯಾತ್ಮಿಕ ಧ್ಯಾನಂ.
1: ಐಗಿರಿ ನಂದಿನಿ ನಂದಿತ ಮೇಧಿನಿ ವಿಶ್ವ ವಿನೋದಿನಿ ನಂದನುಟೇ ಗಿರಿವರವಿಂದ.
0: ಮನಸ್ಸನ್ನು ತನ್ಮಯತ್ವಾನಿಕಿ ಗುರಿ ಚೇಸಿ ಭಕ್ತಿ ಘಾನಂ.

0: ಸಾಕು, ನಿಮ್ಮ ಮೆಂಟಲ್ ವೆಲ್ನೆಸ್ ಜರ್ನಿ ನೀವು ಶುರು ಮಾಡಬಹುದು. ಬ್ಯಾಕ್ಡ್ ಬೈ ಸೈನ್ಸ್ ಅಂಡ್ ಆಲ್ರೆಡಿ 20+ ಕಂಟ್ರೀಸ್ ಅಲ್ಲಿ ಜನ ಇದನ್ನ ಬಳಸ್ತಾ ಇದ್ದಾರೆ. ಇಂದು ಇರುವ ಮೆಂಟಲ್ ಹೆಲ್ತ್ ಪ್ಯಾಂಡಮಿಕ್ ಸಮಯದಲ್ಲಿ ಮೆಡಿಟೇಷನ್ ಒಂದು ಸಿಂಪಲ್ ಮತ್ತು ಪವರ್ಫುಲ್ ಸಪೋರ್ಟಿವ್ ಸಿಸ್ಟಮ್ ಆಗಿ ವರ್ಕ್ ಮಾಡುತ್ತೆ. ತಡ ಯಾಕೆ ಮಾಡ್ತೀರಾ? ಡೌನ್ಲೋಡ್ ಟುಡೇ ಅಂಡ್ ಜಾಯಿನ್ ದಿಸ್ ಗ್ಲೋಬಲ್ ಮೂವ್ಮೆಂಟ್ ಟುವರ್ಡ್ಸ್ ಅ ಹೆಲ್ದಿಯರ್ ಮೈಂಡ್. ಮಿರಕಲ್ ಆಫ್ ಮೈಂಡ್, ಬಿಕಾಸ್ ಅ ಪೀಸ್ಫುಲ್ ಯು ಕ್ಯಾನ್ ಚೇಂಜ್ ದ ವರ್ಲ್ಡ್.
1: ನೀವು ಕೇಳುತ್ತಿದ್ದೀರಿ ಸ್ವರ ರೇಡಿಯೋ.

0: ನೀವು ಕೇಳುತ್ತಿದ್ದೀರಿ ಸ್ವರ ರೇಡಿಯೋ.
1: ನಮಸ್ಕಾರ. ನೀವು ಮಿರಕಲ್ ಆಫ್ ಮೈಂಡ್ ಆಪ್ ಬಗ್ಗೆ ಕೇಳಿದ್ದೀರಾ? ಇದು ಸದ್ಗುರು ಮತ್ತು ಈಶಾ ಫೌಂಡೇಶನ್ ತಯಾರು ಮಾಡಿರುವ ಒಂದು ಸಿಂಪಲ್, ಪವರ್ಫುಲ್ ಮತ್ತು ಟೋಟಲಿ ಫ್ರೀ ಆಗಿರುವ ಮೆಡಿಟೇಷನ್ ಆಪ್. ಇದನ್ನು ಯಾರಾದರೂ ಎಲ್ಲಿಯಾದರೂ ಸುಲಭವಾಗಿ ಉಪಯೋಗಿಸಬಹುದು. ಯಾವುದೇ ರೀತಿಯ ಪ್ರಯರ್ ಎಕ್ಸ್ಪೀರಿಯನ್ಸ್ ಅವಶ್ಯಕತೆ ಇಲ್ಲ. ನೀವು ಜಸ್ಟ್ 7 ಮಿನಿಟ್ಸ್ ದಿನಕ್ಕೆ ಇಟ್ಟರೆ ಸಾಕು, ನಿಮ್ಮ ಮೆಂಟಲ್ ವೆಲ್ನೆಸ್ ಜರ್ನಿ ನೀವು ಶುರು ಮಾಡಬಹುದು. ಬ್ಯಾಕ್ಡ್ ಬೈ ಸೈನ್ಸ್ ಅಂಡ್ ಆಲ್ರೆಡಿ 20+ ಕಂಟ್ರೀಸ್ ಅಲ್ಲಿ ಜನ ಇದನ್ನ ಬಳಸ್ತಾ ಇದ್ದಾರೆ. ಇಂದು ಇರುವ ಮೆಂಟಲ್ ಹೆಲ್ತ್ ಪ್ಯಾಂಡಮಿಕ್ ಸಮಯದಲ್ಲಿ ಮೆಡಿಟೇಷನ್ ಒಂದು ಸಿಂಪಲ್ ಮತ್ತು ಪವರ್ಫುಲ್ ಸಪೋರ್ಟಿವ್ ಸಿಸ್ಟಮ್ ಆಗಿ ವರ್ಕ್ ಮಾಡುತ್ತೆ. ತಡ ಯಾಕೆ ಮಾಡ್ತೀರಾ? ಡೌನ್ಲೋಡ್ ಟುಡೇ ಅಂಡ್ ಜಾಯಿನ್ ದಿಸ್ ಗ್ಲೋಬಲ್ ಮೂವ್ಮೆಂಟ್ ಟುವರ್ಡ್ಸ್ ಅ ಹೆಲ್ದಿಯರ್ ಮೈಂಡ್. ಮಿರಕಲ್ ಆಫ್ ಮೈಂಡ್, ಬಿಕಾಸ್ ಅ ಪೀಸ್ಫುಲ್ ಯು ಕ್ಯಾನ್ ಚೇಂಜ್ ದ ವರ್ಲ್ಡ್.
0: ನೀವು ಕೇಳುತ್ತಿದ್ದೀರಿ ಸ್ವರ ರೇಡಿಯೋ.

0: ನೀವು ಕೇಳುತ್ತಿದ್ದೀರಿ ಸ್ವರ ರೇಡಿಯೋ.
1: ನಮಸ್ಕಾರ. ನೀವು ಮಿರಕಲ್ ಆಫ್ ಮೈಂಡ್ ಆಪ್ ಬಗ್ಗೆ ಕೇಳಿದ್ದೀರಾ? ಇದು ಸದ್ಗುರು ಮತ್ತು ಈಶಾ ಫೌಂಡೇಶನ್ ತಯಾರು ಮಾಡಿರುವ ಒಂದು ಸಿಂಪಲ್, ಪವರ್ಫುಲ್ ಮತ್ತು ಟೋಟಲಿ ಫ್ರೀ ಆಗಿರುವ ಮೆಡಿಟೇಷನ್ ಆಪ್. ಇದನ್ನು ಯಾರಾದರೂ ಎಲ್ಲಿಯಾದರೂ ಸುಲಭವಾಗಿ ಉಪಯೋಗಿಸಬಹುದು. ಯಾವುದೇ ರೀತಿಯ ಪ್ರಯರ್ ಎಕ್ಸ್ಪೀರಿಯನ್ಸ್ ಅವಶ್ಯಕತೆ ಇಲ್ಲ. ನೀವು ಜಸ್ಟ್ 7 ಮಿನಿಟ್ಸ್ ದಿನಕ್ಕೆ ಇಟ್ಟರೆ ಸಾಕು, ನಿಮ್ಮ ಮೆಂಟಲ್ ವೆಲ್ನೆಸ್ ಜರ್ನಿ ನೀವು ಶುರು ಮಾಡಬಹುದು. ಬ್ಯಾಕ್ಡ್ ಬೈ ಸೈನ್ಸ್ ಅಂಡ್ ಆಲ್ರೆಡಿ 20+ ಕಂಟ್ರೀಸ್ ಅಲ್ಲಿ ಜನ ಇದನ್ನ ಬಳಸ್ತಾ ಇದ್ದಾರೆ. ಇಂದು ಇರುವ ಮೆಂಟಲ್ ಹೆಲ್ತ್ ಪ್ಯಾಂಡಮಿಕ್ ಸಮಯದಲ್ಲಿ ಮೆಡಿಟೇಷನ್ ಒಂದು ಸಿಂಪಲ್ ಮತ್ತು ಪವರ್ಫುಲ್ ಸಪೋರ್ಟಿವ್ ಸಿಸ್ಟಮ್ ಆಗಿ ವರ್ಕ್ ಮಾಡುತ್ತೆ. ತಡ ಯಾಕೆ ಮಾಡ್ತೀರಾ? ಡೌನ್ಲೋಡ್ ಟುಡೇ ಅಂಡ್ ಜಾಯಿನ್ ದಿಸ್ ಗ್ಲೋಬಲ್ ಮೂವ್ಮೆಂಟ್ ಟುವರ್ಡ್ಸ್ ಅ ಹೆಲ್ದಿಯರ್ ಮೈಂಡ್. ಮಿರಕಲ್ ಆಫ್ ಮೈಂಡ್, ಬಿಕಾಸ್ ಅ ಪೀಸ್ಫುಲ್ ಯು ಕ್ಯಾನ್ ಚೇಂಜ್ ದ ವರ್ಲ್ಡ್.
0: ನೀವು ಕೇಳುತ್ತಿದ್ದೀರಿ ಸ್ವರ ರೇಡಿಯೋ.

0: ನೀವು ಕೇಳುತ್ತಿದ್ದೀರಿ ಸ್ವರ ರೇಡಿಯೋ.
1: ನಮಸ್ಕಾರ. ನೀವು ಮಿರಕಲ್ ಆಫ್ ಮೈಂಡ್ ಆಪ್ ಬಗ್ಗೆ ಕೇಳಿದ್ದೀರಾ? ಇದು ಸದ್ಗುರು ಮತ್ತು ಈಶಾ ಫೌಂಡೇಶನ್ ತಯಾರು ಮಾಡಿರುವ ಒಂದು ಸಿಂಪಲ್, ಪವರ್ಫುಲ್ ಮತ್ತು ಟೋಟಲಿ ಫ್ರೀ ಆಗಿರುವ ಮೆಡಿಟೇಷನ್ ಆಪ್. ಇದನ್ನು ಯಾರಾದರೂ ಎಲ್ಲಿಯಾದರೂ ಸುಲಭವಾಗಿ ಉಪಯೋಗಿಸಬಹುದು. ಯಾವುದೇ ರೀತಿಯ ಪ್ರಯರ್ ಎಕ್ಸ್ಪೀರಿಯನ್ಸ್ ಅವಶ್ಯಕತೆ ಇಲ್ಲ. ನೀವು ಜಸ್ಟ್ 7 ಮಿನಿಟ್ಸ್ ದಿನಕ್ಕೆ ಇಟ್ಟರೆ ಸಾಕು, ನಿಮ್ಮ ಮೆಂಟಲ್ ವೆಲ್ನೆಸ್ ಜರ್ನಿ ನೀವು ಶುರು ಮಾಡಬಹುದು. ಬ್ಯಾಕ್ಡ್ ಬೈ ಸೈನ್ಸ್ ಅಂಡ್ ಆಲ್ರೆಡಿ 20+ ಕಂಟ್ರೀಸ್ ಅಲ್ಲಿ ಜನ ಇದನ್ನ ಬಳಸ್ತಾ ಇದ್ದಾರೆ. ಇಂದು ಇರುವ ಮೆಂಟಲ್ ಹೆಲ್ತ್ ಪ್ಯಾಂಡಮಿಕ್ ಸಮಯದಲ್ಲಿ ಮೆಡಿಟೇಷನ್ ಒಂದು ಸಿಂಪಲ್ ಮತ್ತು ಪವರ್ಫುಲ್ ಸಪೋರ್ಟಿವ್ ಸಿಸ್ಟಮ್ ಆಗಿ ವರ್ಕ್ ಮಾಡುತ್ತೆ. ತಡ ಯಾಕೆ ಮಾಡ್ತೀರಾ? ಡೌನ್ಲೋಡ್ ಟುಡೇ ಅಂಡ್ ಜಾಯಿನ್ ದಿಸ್ ಗ್ಲೋಬಲ್ ಮೂವ್ಮೆಂಟ್ ಟುವರ್ಡ್ಸ್ ಅ ಹೆಲ್ದಿಯರ್ ಮೈಂಡ್. ಮಿರಕಲ್ ಆಫ್ ಮೈಂಡ್, ಬಿಕಾಸ್ ಅ ಪೀಸ್ಫುಲ್ ಯು ಕ್ಯಾನ್ ಚೇಂಜ್ ದ ವರ್ಲ್ಡ್.
0: ನೀವು ಕೇಳುತ್ತಿದ್ದೀರಿ ಸ್ವರ ರೇಡಿಯೋ.

0: ನೀವು ಕೇಳುತ್ತಿದ್ದೀರಿ ಸ್ವರ ರೇಡಿಯೋ.
1: ನಮಸ್ಕಾರ. ನೀವು ಮಿರಕಲ್ ಆಫ್ ಮೈಂಡ್ ಆಪ್ ಬಗ್ಗೆ ಕೇಳಿದಿರಾ? ಇದು ಸದ್ಗುರು ಮತ್ತು ಈಶಾ ಫೌಂಡೇಶನ್ ತಯಾರು ಮಾಡಿರುವ ಒಂದು ಸಿಂಪಲ್, ಪವರ್ಫುಲ್ ಮತ್ತು ಟೋಟಲಿ ಫ್ರೀ ಆಗಿರುವ ಮೆಡಿಟೇಷನ್ ಆಪ್. ಇದನ್ನು ಯಾರಾದರೂ ಎಲ್ಲಿಯಾದರೂ ಸುಲಭವಾಗಿ ಉಪಯೋಗಿಸಬಹುದು. ಯಾವುದೇ ರೀತಿಯ ಪ್ರಯರ್ ಎಕ್ಸ್ಪೀರಿಯನ್ಸ್ ಅವಶ್ಯಕತೆ ಇಲ್ಲ. ನೀವು ಜಸ್ಟ್ 7 ಮಿನಿಟ್ಸ್ ದಿನಕ್ಕೆ ಇಟ್ಟರೆ ಸಾಕು, ನಿಮ್ಮ ಮೆಂಟಲ್ ವೆಲ್ನೆಸ್ ಜರ್ನಿ ನೀವು ಶುರು ಮಾಡಬಹುದು. ಬ್ಯಾಕ್ಡ್ ಬೈ ಸೈನ್ಸ್ ಅಂಡ್ ಆಲ್ರೆಡಿ 20+ ಕಂಟ್ರೀಸ್ ಅಲ್ಲಿ ಜನ ಇದನ್ನ ಬಳಸ್ತಾ ಇದ್ದಾರೆ. ಇಂದು ಇರುವ ಮೆಂಟಲ್ ಹೆಲ್ತ್ ಪ್ಯಾಂಡಮಿಕ್ ಸಮಯದಲ್ಲಿ ಮೆಡಿಟೇಷನ್ ಒಂದು ಸಿಂಪಲ್ ಮತ್ತು ಪವರ್ಫುಲ್ ಸಪೋರ್ಟಿವ್ ಸಿಸ್ಟಮ್ ಆಗಿ ವರ್ಕ್ ಮಾಡುತ್ತೆ. ತಡ ಯಾಕೆ ಮಾಡ್ತೀರಾ? ಡೌನ್ಲೋಡ್ ಟುಡೇ ಅಂಡ್ ಜಾಯಿನ್ ದಿಸ್ ಗ್ಲೋಬಲ್ ಮೂವ್ಮೆಂಟ್ ಟುವರ್ಡ್ಸ್ ಅ ಹೆಲ್ದಿಯರ್ ಮೈಂಡ್. ಮಿರಕಲ್ ಆಫ್ ಮೈಂಡ್, ಬಿಕಾಸ್ ಅ ಪೀಸ್ಫುಲ್ ಯು ಕ್ಯಾನ್ ಚೇಂಜ್ ದ ವರ್ಲ್ಡ್.
0: ನೀವು ಕೇಳುತ್ತಿದ್ದೀರಿ ಸ್ವರ ರೇಡಿಯೋ.

0: ನೀವು ಕೇಳುತ್ತಿದ್ದೀರಿ ಸ್ವರ ರೇಡಿಯೋ.
1: ನಮಸ್ಕಾರ. ನೀವು ಮಿರಕಲ್ ಆಫ್ ಮೈಂಡ್ ಆಪ್ ಬಗ್ಗೆ ಕೇಳಿದ್ದೀರಾ? ಇದು ಸದ್ಗುರು ಮತ್ತು ಈಶಾ ಫೌಂಡೇಶನ್ ತಯಾರು ಮಾಡಿರುವ ಒಂದು ಸಿಂಪಲ್, ಪವರ್ಫುಲ್ ಮತ್ತು ಟೋಟಲಿ ಫ್ರೀ ಆಗಿರುವ ಮೆಡಿಟೇಷನ್ ಆಪ್. ಇದನ್ನು ಯಾರಾದರೂ ಎಲ್ಲಿಯಾದರೂ ಸುಲಭವಾಗಿ ಉಪಯೋಗಿಸಬಹುದು. ಯಾವುದೇ ರೀತಿಯ ಪ್ರಯರ್ ಎಕ್ಸ್ಪೀರಿಯನ್ಸ್ ಅವಶ್ಯಕತೆ ಇಲ್ಲ. ನೀವು ಜಸ್ಟ್ 7 ಮಿನಿಟ್ಸ್ ದಿನಕ್ಕೆ ಇಟ್ಟರೆ ಸಾಕು, ನಿಮ್ಮ ಮೆಂಟಲ್ ವೆಲ್ನೆಸ್ ಜರ್ನಿ ನೀವು ಶುರು ಮಾಡಬಹುದು. ಬ್ಯಾಕ್ಡ್ ಬೈ ಸೈನ್ಸ್ ಅಂಡ್ ಆಲ್ರೆಡಿ 20+ ಕಂಟ್ರೀಸ್ ಅಲ್ಲಿ ಜನ ಇದನ್ನ ಬಳಸ್ತಾ ಇದ್ದಾರೆ. ಇಂದು ಇರುವ ಮೆಂಟಲ್ ಹೆಲ್ತ್ ಪ್ಯಾಂಡಮಿಕ್ ಸಮಯದಲ್ಲಿ ಮೆಡಿಟೇಷನ್ ಒಂದು ಸಿಂಪಲ್ ಮತ್ತು ಪವರ್ಫುಲ್ ಸಪೋರ್ಟಿವ್ ಸಿಸ್ಟಮ್ ಆಗಿ ವರ್ಕ್ ಮಾಡುತ್ತೆ. ತಡ ಯಾಕೆ ಮಾಡ್ತೀರಾ? ಡೌನ್ಲೋಡ್ ಟುಡೇ ಅಂಡ್ ಜಾಯಿನ್ ದಿಸ್ ಗ್ಲೋಬಲ್ ಮೂವ್ಮೆಂಟ್ ಟುವರ್ಡ್ಸ್ ಅ ಹೆಲ್ದಿಯರ್ ಮೈಂಡ್. ಮಿರಕಲ್ ಆಫ್ ಮೈಂಡ್, ಬಿಕಾಸ್ ಅ ಪೀಸ್ಫುಲ್ ಯು ಕ್ಯಾನ್ ಚೇಂಜ್ ದ ವರ್ಲ್ಡ್.
0: ನೀವು ಕೇಳುತ್ತಿದ್ದೀರಿ ಸ್ವರ ರೇಡಿಯೋ.

0: ನೀವು ಕೇಳುತ್ತಿದ್ದೀರಿ ಸ್ವರ ರೇಡಿಯೋ.
1: ನಮಸ್ಕಾರ. ನೀವು ಮಿರಕಲ್ ಆಫ್ ಮೈಂಡ್ ಆಪ್ ಬಗ್ಗೆ ಕೇಳಿದ್ದೀರಾ? ಇದು ಸದ್ಗುರು ಮತ್ತು ಈಶಾ ಫೌಂಡೇಶನ್ ತಯಾರು ಮಾಡಿರುವ ಒಂದು ಸಿಂಪಲ್, ಪವರ್ಫುಲ್ ಮತ್ತು ಟೋಟಲಿ ಫ್ರೀ ಆಗಿರುವ ಮೆಡಿಟೇಷನ್ ಆಪ್. ಇದನ್ನು ಯಾರಾದರೂ ಎಲ್ಲಿಯಾದರೂ ಸುಲಭವಾಗಿ ಉಪಯೋಗಿಸಬಹುದು. ಯಾವುದೇ ರೀತಿಯ ಪ್ರಯರ್ ಎಕ್ಸ್ಪೀರಿಯನ್ಸ್ ಅವಶ್ಯಕತೆ ಇಲ್ಲ. ನೀವು ಜಸ್ಟ್ 7 ಮಿನಿಟ್ಸ್ ದಿನಕ್ಕೆ ಇಟ್ಟರೆ ಸಾಕು, ನಿಮ್ಮ ಮೆಂಟಲ್ ವೆಲ್ನೆಸ್ ಜರ್ನಿ ನೀವು ಶುರು ಮಾಡಬಹುದು. ಬ್ಯಾಕ್ಡ್ ಬೈ ಸೈನ್ಸ್ ಅಂಡ್ ಆಲ್ರೆಡಿ 20+ ಕಂಟ್ರೀಸ್ ಅಲ್ಲಿ ಜನ ಇದನ್ನ ಬಳಸ್ತಾ ಇದ್ದಾರೆ. ಇಂದು ಇರುವ ಮೆಂಟಲ್ ಹೆಲ್ತ್ ಪ್ಯಾಂಡಮಿಕ್ ಸಮಯದಲ್ಲಿ ಮೆಡಿಟೇಷನ್ ಒಂದು ಸಿಂಪಲ್ ಮತ್ತು ಪವರ್ಫುಲ್ ಸಪೋರ್ಟಿವ್ ಸಿಸ್ಟಮ್ ಆಗಿ ವರ್ಕ್ ಮಾಡುತ್ತೆ. ತಡೆ ಯಾಕೆ ಮಾಡ್ತೀರಾ? ಡೌನ್ಲೋಡ್ ಟುಡೇ ಅಂಡ್ ಜಾಯಿನ್ ದಿಸ್ ಗ್ಲೋಬಲ್ ಮೂವ್ಮೆಂಟ್ ಟುವರ್ಡ್ಸ್ ಅ ಹೆಲ್ದಿಯರ್ ಮೈಂಡ್. ಮಿರಕಲ್ ಆಫ್ ಮೈಂಡ್, ಬಿಕಾಸ್ ಅ ಪೀಸ್ಫುಲ್ ಯು ಕ್ಯಾನ್ ಚೇಂಜ್ ದ ವರ್ಲ್ಡ್.
0: ನೀವು ಕೇಳುತ್ತಿದ್ದೀರಿ ಸ್ವರ ರೇಡಿಯೋ.

0: ನೀವು ಕೇಳುತ್ತಿದ್ದೀರಿ ಸ್ವರ ರೇಡಿಯೋ.
1: ನಮಸ್ಕಾರ. ನೀವು ಮಿರಕಲ್ ಆಫ್ ಮೈಂಡ್ ಆಪ್ ಬಗ್ಗೆ ಕೇಳಿದ್ದೀರಾ? ಇದು ಸದ್ಗುರು ಮತ್ತು ಈಶಾ ಫೌಂಡೇಶನ್ ತಯಾರು ಮಾಡಿರುವ ಒಂದು ಸಿಂಪಲ್, ಪವರ್ಫುಲ್ ಮತ್ತು ಟೋಟಲಿ ಫ್ರೀ ಆಗಿರುವ ಮೆಡಿಟೇಷನ್ ಆಪ್. ಇದನ್ನು ಯಾರಾದರೂ ಎಲ್ಲಿಯಾದರೂ ಸುಲಭವಾಗಿ ಉಪಯೋಗಿಸಬಹುದು. ಯಾವುದೇ ರೀತಿಯ ಪ್ರಯರ್ ಎಕ್ಸ್ಪೀರಿಯನ್ಸ್ ಅವಶ್ಯಕತೆ ಇಲ್ಲ. ನೀವು ಜಸ್ಟ್ 7 ಮಿನಿಟ್ಸ್ ದಿನಕ್ಕೆ ಇಟ್ಟರೆ ಸಾಕು, ನಿಮ್ಮ ಮೆಂಟಲ್ ವೆಲ್ನೆಸ್ ಜರ್ನಿ ನೀವು ಶುರು ಮಾಡಬಹುದು. ಬ್ಯಾಕ್ಡ್ ಬೈ ಸೈನ್ಸ್ ಅಂಡ್ ಆಲ್ರೆಡಿ 20+ ಕಂಟ್ರೀಸ್ ಅಲ್ಲಿ ಜನ ಇದನ್ನ ಬಳಸ್ತಾ ಇದ್ದಾರೆ. ಇಂದು ಇರುವ ಮೆಂಟಲ್ ಹೆಲ್ತ್ ಪ್ಯಾಂಡಮಿಕ್ ಸಮಯದಲ್ಲಿ ಮೆಡಿಟೇಷನ್ ಒಂದು ಸಿಂಪಲ್ ಮತ್ತು ಪವರ್ಫುಲ್ ಸಪೋರ್ಟಿವ್ ಸಿಸ್ಟಮ್ ಆಗಿ ವರ್ಕ್ ಮಾಡುತ್ತೆ. ತಡ ಯಾಕೆ ಮಾಡ್ತೀರಾ? ಡೌನ್ಲೋಡ್ ಟುಡೇ ಅಂಡ್ ಜಾಯಿನ್ ದಿಸ್ ಗ್ಲೋಬಲ್ ಮೂವ್ಮೆಂಟ್ ಟುವರ್ಡ್ಸ್ ಅ ಹೆಲ್ದಿಯರ್ ಮೈಂಡ್. ಮಿರಕಲ್ ಆಫ್ ಮೈಂಡ್, ಬಿಕಾಸ್ ಅ ಪೀಸ್ಫುಲ್ ಯು ಕ್ಯಾನ್ ಚೇಂಜ್ ದ ವರ್ಲ್ಡ್.
0: ನೀವು ಕೇಳುತ್ತಿದ್ದೀರಿ ಸ್ವರ ರೇಡಿಯೋ.

0: ನೀವು ಕೇಳುತ್ತಿದ್ದೀರಿ ಸ್ವರ ರೇಡಿಯೋ.
1: ನಮಸ್ಕಾರ. ನೀವು ಮಿರಕಲ್ ಆಫ್ ಮೈಂಡ್ ಆಪ್ ಬಗ್ಗೆ ಕೇಳಿದ್ದೀರಾ? ಇದು ಸದ್ಗುರು ಮತ್ತು ಈಶಾ ಫೌಂಡೇಶನ್ ತಯಾರು ಮಾಡಿರುವ ಒಂದು ಸಿಂಪಲ್, ಪವರ್ಫುಲ್ ಮತ್ತು ಟೋಟಲಿ ಫ್ರೀ ಆಗಿರುವ ಮೆಡಿಟೇಷನ್ ಆಪ್. ಇದನ್ನು ಯಾರಾದರೂ ಎಲ್ಲಿಯಾದರೂ ಸುಲಭವಾಗಿ ಉಪಯೋಗಿಸಬಹುದು. ಯಾವುದೇ ರೀತಿಯ ಪ್ರಯರ್ ಎಕ್ಸ್ಪೀರಿಯನ್ಸ್ ಅವಶ್ಯಕತೆ ಇಲ್ಲ. ನೀವು ಜಸ್ಟ್ 7 ಮಿನಿಟ್ಸ್ ದಿನಕ್ಕೆ ಇಟ್ಟರೆ ಸಾಕು, ನಿಮ್ಮ ಮೆಂಟಲ್ ವೆಲ್ನೆಸ್ ಜರ್ನಿ ನೀವು ಶುರು ಮಾಡಬಹುದು.

0: ಹೌದು, ಬ್ಯಾಕ್ಡ್ ಬೈ ಸೈನ್ಸ್ ಅಂಡ್ ಆಲ್ರೆಡಿ 20+ ಕಂಟ್ರೀಸ್ ಅಲ್ಲಿ ಜನ ಇದನ್ನ ಬಳಸ್ತಾ ಇದ್ದಾರೆ. ಇಂದು ಇರುವ ಮೆಂಟಲ್ ಹೆಲ್ತ್ ಪ್ಯಾಂಡಮಿಕ್ ಸಮಯದಲ್ಲಿ ಮೆಡಿಟೇಷನ್ ಒಂದು ಸಿಂಪಲ್ ಮತ್ತು ಪವರ್ಫುಲ್ ಸಪೋರ್ಟಿವ್ ಸಿಸ್ಟಮ್ ಆಗಿ ವರ್ಕ್ ಮಾಡುತ್ತೆ. ತಡ ಯಾಕೆ ಮಾಡ್ತೀರಾ? ಡೌನ್ಲೋಡ್ ಟುಡೇ ಅಂಡ್ ಜಾಯಿನ್ ದಿಸ್ ಗ್ಲೋಬಲ್ ಮೂವ್ಮೆಂಟ್ ಟುವರ್ಡ್ಸ್ ಅ ಹೆಲ್ದಿಯರ್ ಮೈಂಡ್. ಮಿರಕಲ್ ಆಫ್ ಮೈಂಡ್, ಬಿಕಾಸ್ ಅ ಪೀಸ್ಫುಲ್ ಯು ಕ್ಯಾನ್ ಚೇಂಜ್ ದ ವರ್ಲ್ಡ್.
1: ನೀವು ಕೇಳುತ್ತಿದ್ದೀರಿ ಸ್ವರ ರೇಡಿಯೋ.

0: ನೀವು ಕೇಳುತ್ತಿದ್ದೀರಿ ಸ್ವರ ರೇಡಿಯೋ.
1: ನಮಸ್ಕಾರ. ನೀವು ಮಿರಕಲ್ ಆಫ್ ಮೈಂಡ್ ಆಪ್ ಬಗ್ಗೆ ಕೇಳಿದ್ದೀರಾ? ಇದು ಸದ್ಗುರು ಮತ್ತು ಈಶಾ ಫೌಂಡೇಶನ್ ತಯಾರು ಮಾಡಿರುವ ಒಂದು ಸಿಂಪಲ್, ಪವರ್ಫುಲ್ ಮತ್ತು ಟೋಟಲಿ ಫ್ರೀ ಆಗಿರುವ ಮೆಡಿಟೇಷನ್ ಆಪ್. ಇದನ್ನು ಯಾರಾದರೂ ಎಲ್ಲಿಯಾದರೂ ಸುಲಭವಾಗಿ ಉಪಯೋಗಿಸಬಹುದು. ಯಾವುದೇ ರೀತಿಯ ಪ್ರಯರ್ ಎಕ್ಸ್ಪೀರಿಯನ್ಸ್ ಅವಶ್ಯಕತೆ ಇಲ್ಲ. ನೀವು ಜಸ್ಟ್ 7 ಮಿನಿಟ್ಸ್ ದಿನಕ್ಕೆ ಇಟ್ಟರೆ ಸಾಕು, ನಿಮ್ಮ ಮೆಂಟಲ್ ವೆಲ್ನೆಸ್ ಜರ್ನಿ ನೀವು ಶುರು ಮಾಡಬಹುದು. ಬ್ಯಾಕ್ಡ್ ಬೈ ಸೈನ್ಸ್ ಅಂಡ್ ಆಲ್ರೆಡಿ 20+ ಕಂಟ್ರೀಸ್ ಅಲ್ಲಿ ಜನ ಇದನ್ನ ಬಳಸ್ತಾ ಇದ್ದಾರೆ. ಇಂದು ಇರುವ ಮೆಂಟಲ್ ಹೆಲ್ತ್ ಪ್ಯಾಂಡಮಿಕ್ ಸಮಯದಲ್ಲಿ ಮೆಡಿಟೇಷನ್ ಒಂದು ಸಿಂಪಲ್ ಮತ್ತು ಪವರ್ಫುಲ್ ಸಪೋರ್ಟಿವ್ ಸಿಸ್ಟಮ್ ಆಗಿ ವರ್ಕ್ ಮಾಡುತ್ತೆ. ತಡ ಯಾಕೆ ಮಾಡ್ತೀರಾ? ಡೌನ್ಲೋಡ್ ಟುಡೇ ಅಂಡ್ ಜಾಯಿನ್ ದಿಸ್ ಗ್ಲೋಬಲ್ ಮೂವ್ಮೆಂಟ್ ಟುವರ್ಡ್ಸ್ ಅ ಹೆಲ್ದಿಯರ್ ಮೈಂಡ್. ಮಿರಕಲ್ ಆಫ್ ಮೈಂಡ್, ಬಿಕಾಸ್ ಅ ಪೀಸ್ಫುಲ್ ಯು ಕ್ಯಾನ್ ಚೇಂಜ್ ದ ವರ್ಲ್ಡ್.
0: ನೀವು ಕೇಳುತ್ತಿದ್ದೀರಿ ಸ್ವರ ರೇಡಿಯೋ.

0: ನೀವು ಕೇಳುತ್ತಿದ್ದೀರಿ ಸ್ವರ ರೇಡಿಯೋ.
1: ನಮಸ್ಕಾರ. ನೀವು ಮಿರಕಲ್ ಆಫ್ ಮೈಂಡ್ ಆಪ್ ಬಗ್ಗೆ ಕೇಳಿದ್ದೀರಾ? ಇದು ಸದ್ಗುರು ಮತ್ತು ಈಶಾ ಫೌಂಡೇಶನ್ ತಯಾರು ಮಾಡಿರುವ ಒಂದು ಸಿಂಪಲ್, ಪವರ್ಫುಲ್ ಮತ್ತು ಟೋಟಲಿ ಫ್ರೀ ಆಗಿರುವ ಮೆಡಿಟೇಷನ್ ಆಪ್. ಇದನ್ನು ಯಾರಾದರೂ ಎಲ್ಲಿಯಾದರೂ ಸುಲಭವಾಗಿ ಉಪಯೋಗಿಸಬಹುದು. ಯಾವುದೇ ರೀತಿಯ ಪ್ರಯರ್ ಎಕ್ಸ್ಪೀರಿಯನ್ಸ್ ಅವಶ್ಯಕತೆ ಇಲ್ಲ. ನೀವು ಜಸ್ಟ್ 7 ಮಿನಿಟ್ಸ್ ದಿನಕ್ಕೆ ಇಟ್ಟರೆ ಸಾಕು, ನಿಮ್ಮ ಮೆಂಟಲ್ ವೆಲ್ನೆಸ್ ಜರ್ನಿ ನೀವು ಶುರು ಮಾಡಬಹುದು. ಬ್ಯಾಕ್ಡ್ ಬೈ ಸೈನ್ಸ್ ಅಂಡ್ ಆಲ್ರೆಡಿ 20+ ಕಂಟ್ರೀಸ್ ಅಲ್ಲಿ ಜನ ಇದನ್ನ ಬಳಸ್ತಾ ಇದ್ದಾರೆ. ಇಂದು ಇರುವ ಮೆಂಟಲ್ ಹೆಲ್ತ್ ಪ್ಯಾಂಡಮಿಕ್ ಸಮಯದಲ್ಲಿ ಮೆಡಿಟೇಷನ್ ಒಂದು ಸಿಂಪಲ್ ಮತ್ತು ಪವರ್ಫುಲ್ ಸಪೋರ್ಟಿವ್ ಸಿಸ್ಟಮ್ ಆಗಿ ವರ್ಕ್ ಮಾಡುತ್ತೆ. ತಡ ಯಾಕೆ ಮಾಡ್ತೀರಾ? ಡೌನ್ಲೋಡ್ ಟುಡೇ ಅಂಡ್ ಜಾಯಿನ್ ದಿಸ್ ಗ್ಲೋಬಲ್ ಮೂವ್ಮೆಂಟ್ ಟುವರ್ಡ್ಸ್ ಅ ಹೆಲ್ದಿಯರ್ ಮೈಂಡ್. ಮಿರಕಲ್ ಆಫ್ ಮೈಂಡ್, ಬಿಕಾಸ್ ಅ ಪೀಸ್ಫುಲ್ ಯು ಕ್ಯಾನ್ ಚೇಂಜ್ ದ ವರ್ಲ್ಡ್.
0: ನೀವು ಕೇಳುತ್ತಿದ್ದೀರಿ ಸ್ವರ ರೇಡಿಯೋ.

0: ನೀವು ಕೇಳುತ್ತಿದ್ದೀರಿ ಸ್ವರ ರೇಡಿಯೋ.
1: ನಮಸ್ಕಾರ. ನೀವು ಮಿರಕಲ್ ಆಫ್ ಮೈಂಡ್ ಆಪ್ ಬಗ್ಗೆ ಕೇಳಿದ್ದೀರಾ? ಇದು ಸದ್ಗುರು ಮತ್ತು ಈಶಾ ಫೌಂಡೇಶನ್ ತಯಾರು ಮಾಡಿರುವ ಒಂದು ಸಿಂಪಲ್, ಪವರ್ಫುಲ್ ಮತ್ತು ಟೋಟಲಿ ಫ್ರೀ ಆಗಿರುವ ಮೆಡಿಟೇಷನ್ ಆಪ್. ಇದನ್ನು ಯಾರಾದರೂ ಎಲ್ಲಿಯಾದರೂ ಸುಲಭವಾಗಿ ಉಪಯೋಗಿಸಬಹುದು. ಯಾವುದೇ ರೀತಿಯ ಪ್ರಯರ್ ಎಕ್ಸ್ಪೀರಿಯನ್ಸ್ ಅವಶ್ಯಕತೆ ಇಲ್ಲ. ನೀವು ಜಸ್ಟ್ 7 ಮಿನಿಟ್ಸ್ ದಿನಕ್ಕೆ ಇಟ್ಟರೆ ಸಾಕು, ನಿಮ್ಮ ಮೆಂಟಲ್ ವೆಲ್ನೆಸ್ ಜರ್ನಿ ನೀವು ಶುರು ಮಾಡಬಹುದು. ಬ್ಯಾಕ್ಡ್ ಬೈ ಸೈನ್ಸ್ ಅಂಡ್ ಆಲ್ರೆಡಿ 20+ ಕಂಟ್ರೀಸ್ ಅಲ್ಲಿ ಜನ ಇದನ್ನ ಬಳಸ್ತಾ ಇದ್ದಾರೆ. ಇಂದು ಇರುವ ಮೆಂಟಲ್ ಹೆಲ್ತ್ ಪ್ಯಾಂಡಮಿಕ್ ಸಮಯದಲ್ಲಿ ಮೆಡಿಟೇಷನ್ ಒಂದು ಸಿಂಪಲ್ ಮತ್ತು ಪವರ್ಫುಲ್ ಸಪೋರ್ಟಿವ್ ಸಿಸ್ಟಮ್ ಆಗಿ ವರ್ಕ್ ಮಾಡುತ್ತೆ. ತಡ ಯಾಕೆ ಮಾಡ್ತೀರಾ? ಡೌನ್ಲೋಡ್ ಟುಡೇ ಅಂಡ್ ಜಾಯಿನ್ ದಿಸ್ ಗ್ಲೋಬಲ್ ಮೂವ್ಮೆಂಟ್ ಟುವರ್ಡ್ಸ್ ಅ ಹೆಲ್ದಿಯರ್ ಮೈಂಡ್. ಮಿರಕಲ್ ಆಫ್ ಮೈಂಡ್, ಬಿಕಾಸ್ ಅ ಪೀಸ್ಫುಲ್ ಯು ಕ್ಯಾನ್ ಚೇಂಜ್ ದ ವರ್ಲ್ಡ್.
0: ನೀವು ಕೇಳುತ್ತಿದ್ದೀರಿ ಸ್ವರ ರೇಡಿಯೋ.

0: ನೀವು ಕೇಳುತ್ತಿದ್ದೀರಿ ಸ್ವರ ರೇಡಿಯೋ.
1: ನಮಸ್ಕಾರ. ನೀವು ಮಿರಕಲ್ ಆಫ್ ಮೈಂಡ್ ಆಪ್ ಬಗ್ಗೆ ಕೇಳಿದ್ದೀರಾ? ಇದು ಸದ್ಗುರು ಮತ್ತು ಈಶಾ ಫೌಂಡೇಶನ್ ತಯಾರು ಮಾಡಿರುವ ಒಂದು ಸಿಂಪಲ್, ಪವರ್ಫುಲ್ ಮತ್ತು ಟೋಟಲಿ ಫ್ರೀ ಆಗಿರುವ ಮೆಡಿಟೇಷನ್ ಆಪ್. ಇದನ್ನು ಯಾರಾದರೂ ಎಲ್ಲಿಯಾದರೂ ಸುಲಭವಾಗಿ ಉಪಯೋಗಿಸಬಹುದು. ಯಾವುದೇ ರೀತಿಯ ಪ್ರಯರ್ ಎಕ್ಸ್ಪೀರಿಯನ್ಸ್ ಅವಶ್ಯಕತೆ ಇಲ್ಲ. ನೀವು ಜಸ್ಟ್ 7 ಮಿನಿಟ್ಸ್ ದಿನಕ್ಕೆ ಇಟ್ಟರೆ ಸಾಕು, ನಿಮ್ಮ ಮೆಂಟಲ್ ವೆಲ್ನೆಸ್ ಜರ್ನಿ ನೀವು ಶುರು ಮಾಡಬಹುದು. ಬ್ಯಾಕ್ಡ್ ಬೈ ಸೈನ್ಸ್ ಅಂಡ್ ಆಲ್ರೆಡಿ 20+ ಕಂಟ್ರೀಸ್ ಅಲ್ಲಿ ಜನ ಇದನ್ನ ಬಳಸ್ತಾ ಇದ್ದಾರೆ. ಇಂದು ಇರುವ ಮೆಂಟಲ್ ಹೆಲ್ತ್ ಪ್ಯಾಂಡಮಿಕ್ ಸಮಯದಲ್ಲಿ ಮೆಡಿಟೇಷನ್ ಒಂದು ಸಿಂಪಲ್ ಮತ್ತು ಪವರ್ಫುಲ್ ಸಪೋರ್ಟಿವ್ ಸಿಸ್ಟಮ್ ಆಗಿ ವರ್ಕ್ ಮಾಡುತ್ತೆ. ತಡ ಯಾಕೆ ಮಾಡ್ತೀರಾ? ಡೌನ್ಲೋಡ್ ಟುಡೇ ಅಂಡ್ ಜಾಯಿನ್ ದಿಸ್ ಗ್ಲೋಬಲ್ ಮೂವ್ಮೆಂಟ್ ಟುವರ್ಡ್ಸ್ ಅ ಹೆಲ್ದಿಯರ್ ಮೈಂಡ್. ಮಿರಕಲ್ ಆಫ್ ಮೈಂಡ್, ಬಿಕಾಸ್ ಅ ಪೀಸ್ಫುಲ್ ಯು ಕ್ಯಾನ್ ಚೇಂಜ್ ದ ವರ್ಲ್ಡ್.
0: ನೀವು ಕೇಳುತ್ತಿದ್ದೀರಿ ಸ್ವರ ರೇಡಿಯೋ.

0: Want to shop from India while living abroad? Just send it to your MyPursue mailbox. We'll collect your items, pack them with care, and ship them straight to your doorstep. Anywhere in the world, big or small, your shipment is in safe hands. Also, shop from any Indian website and ship it to your home abroad with MyPursue's Shop and Ship. Whether it's clothes, gifts, snacks, or anything you love, we bring India to your doorstep. Download MyPursue app now. MyPursue. India in your pocket.
1: ನೀವು ಕೇಳುತ್ತಿದ್ದೀರಿ ಸ್ವರ ರೇಡಿಯೋ.
2: ನಮಸ್ಕಾರ. ನೀವು ಮಿರಕಲ್ ಆಫ್ ಮೈಂಡ್ ಆಪ್ ಬಗ್ಗೆ ಕೇಳಿದ್ದೀರಾ? ಇದು ಸದ್ಗುರು ಮತ್ತು ಈಶಾ ಫೌಂಡೇಶನ್ ತಯಾರು ಮಾಡಿರುವ ಒಂದು ಸಿಂಪಲ್, ಪವರ್ಫುಲ್ ಮತ್ತು ಟೋಟಲಿ ಫ್ರೀ ಆಗಿರುವ ಮೆಡಿಟೇಷನ್ ಆಪ್. ಇದನ್ನು ಯಾರಾದರೂ ಎಲ್ಲಿಯಾದರೂ ಸುಲಭವಾಗಿ ಉಪಯೋಗಿಸಬಹುದು. ಯಾವುದೇ ರೀತಿಯ ಪ್ರಯರ್ ಎಕ್ಸ್ಪೀರಿಯನ್ಸ್ ಅವಶ್ಯಕತೆ ಇಲ್ಲ. ನೀವು ಜಸ್ಟ್ 7 ಮಿನಿಟ್ಸ್ ದಿನಕ್ಕೆ ಇಟ್ಟರೆ ಸಾಕು, ನಿಮ್ಮ ಮೆಂಟಲ್ ವೆಲ್ನೆಸ್ ಜರ್ನಿ ನೀವು ಶುರು ಮಾಡಬಹುದು. ಬ್ಯಾಕ್ಡ್ ಬೈ ಸೈನ್ಸ್ ಅಂಡ್ ಆಲ್ರೆಡಿ 20+ ಕಂಟ್ರೀಸ್ ಅಲ್ಲಿ ಜನ ಇದನ್ನ ಬಳಸ್ತಾ ಇದ್ದಾರೆ. ಇಂದು ಇರುವ ಮೆಂಟಲ್ ಹೆಲ್ತ್ ಪ್ಯಾಂಡಮಿಕ್ ಸಮಯದಲ್ಲಿ ಮೆಡಿಟೇಷನ್ ಒಂದು ಸಿಂಪಲ್ ಮತ್ತು ಪವರ್ಫುಲ್ ಸಪೋರ್ಟಿವ್ ಸಿಸ್ಟಮ್ ಆಗಿ ವರ್ಕ್ ಮಾಡುತ್ತೆ. ತಡ ಯಾಕೆ ಮಾಡ್ತೀರಾ? ಡೌನ್ಲೋಡ್ ಟುಡೇ ಅಂಡ್ ಜಾಯಿನ್ ದಿಸ್ ಗ್ಲೋಬಲ್ ಮೂವ್ಮೆಂಟ್ ಟುವರ್ಡ್ಸ್ ಅ ಹೆಲ್ದಿಯರ್ ಮೈಂಡ್. ಮಿರಕಲ್ ಆಫ್ ಮೈಂಡ್, ಬಿಕಾಸ್ ಅ ಪೀಸ್ಫುಲ್ ಯು ಕ್ಯಾನ್ ಚೇಂಜ್ ದ ವರ್ಲ್ಡ್.
1: ನೀವು ಕೇಳುತ್ತಿದ್ದೀರಿ ಸ್ವರ ರೇಡಿಯೋ.

0: ನೀವು ಕೇಳುತ್ತಿದ್ದೀರಿ ಸ್ವರ ರೇಡಿಯೋ.
1: ನಮಸ್ಕಾರ. ನೀವು ಮಿರಕಲ್ ಆಫ್ ಮೈಂಡ್ ಆಪ್ ಬಗ್ಗೆ ಕೇಳಿದ್ದೀರಾ? ಇದು ಸದ್ಗುರು ಮತ್ತು ಈಶಾ ಫೌಂಡೇಶನ್ ತಯಾರು ಮಾಡಿರುವ ಒಂದು ಸಿಂಪಲ್, ಪವರ್ಫುಲ್ ಮತ್ತು ಟೋಟಲಿ ಫ್ರೀ ಆಗಿರುವ ಮೆಡಿಟೇಷನ್ ಆಪ್. ಇದನ್ನು ಯಾರಾದರೂ ಎಲ್ಲಿಯಾದರೂ ಸುಲಭವಾಗಿ ಉಪಯೋಗಿಸಬಹುದು. ಯಾವುದೇ ರೀತಿಯ ಪ್ರಯರ್ ಎಕ್ಸ್ಪೀರಿಯನ್ಸ್ ಅವಶ್ಯಕತೆ ಇಲ್ಲ. ನೀವು ಜಸ್ಟ್ 7 ಮಿನಿಟ್ಸ್ ದಿನಕ್ಕೆ ಇಟ್ಟರೆ ಸಾಕು, ನಿಮ್ಮ ಮೆಂಟಲ್ ವೆಲ್ನೆಸ್ ಜರ್ನಿ ನೀವು ಶುರು ಮಾಡಬಹುದು. ಬ್ಯಾಕ್ಡ್ ಬೈ ಸೈನ್ಸ್ ಅಂಡ್ ಆಲ್ರೆಡಿ 20+ ಕಂಟ್ರೀಸ್ ಅಲ್ಲಿ ಜನ ಇದನ್ನ ಬಳಸ್ತಾ ಇದ್ದಾರೆ. ಇಂದು ಇರುವ ಮೆಂಟಲ್ ಹೆಲ್ತ್ ಪ್ಯಾಂಡಮಿಕ್ ಸಮಯದಲ್ಲಿ ಮೆಡಿಟೇಷನ್ ಒಂದು ಸಿಂಪಲ್ ಮತ್ತು ಪವರ್ಫುಲ್ ಸಪೋರ್ಟಿವ್ ಸಿಸ್ಟಮ್ ಆಗಿ ವರ್ಕ್ ಮಾಡುತ್ತೆ. ತಡ ಯಾಕೆ ಮಾಡ್ತೀರಾ? ಡೌನ್ಲೋಡ್ ಟುಡೇ ಅಂಡ್ ಜಾಯಿನ್ ದಿಸ್ ಗ್ಲೋಬಲ್ ಮೂವ್ಮೆಂಟ್ ಟುವರ್ಡ್ಸ್ ಅ ಹೆಲ್ದಿಯರ್ ಮೈಂಡ್. ಮಿರಕಲ್ ಆಫ್ ಮೈಂಡ್, ಬಿಕಾಸ್ ಅ ಪೀಸ್ಫುಲ್ ಯು ಕ್ಯಾನ್ ಚೇಂಜ್ ದ ವರ್ಲ್ಡ್.
0: ನೀವು ಕೇಳುತ್ತಿದ್ದೀರಿ ಸ್ವರ ರೇಡಿಯೋ.

0: ನೀವು ಕೇಳುತ್ತಿದ್ದೀರಿ ಸ್ವರ ರೇಡಿಯೋ.
1: ನಮಸ್ಕಾರ. ನೀವು ಮಿರಕಲ್ ಆಫ್ ಮೈಂಡ್ ಆಪ್ ಬಗ್ಗೆ ಕೇಳಿದ್ದೀರಾ? ಇದು ಸದ್ಗುರು ಮತ್ತು ಈಶಾ ಫೌಂಡೇಶನ್ ತಯಾರು ಮಾಡಿರುವ ಒಂದು ಸಿಂಪಲ್, ಪವರ್ಫುಲ್ ಮತ್ತು ಟೋಟಲಿ ಫ್ರೀ ಆಗಿರುವ ಮೆಡಿಟೇಷನ್ ಆಪ್. ಇದನ್ನು ಯಾರಾದರೂ ಎಲ್ಲಿಯಾದರೂ ಸುಲಭವಾಗಿ ಉಪಯೋಗಿಸಬಹುದು. ಯಾವುದೇ ರೀತಿಯ ಪ್ರಯರ್ ಎಕ್ಸ್ಪೀರಿಯನ್ಸ್ ಅವಶ್ಯಕತೆ ಇಲ್ಲ. ನೀವು ಜಸ್ಟ್ 7 ಮಿನಿಟ್ಸ್ ದಿನಕ್ಕೆ ಇಟ್ಟರೆ ಸಾಕು, ನಿಮ್ಮ ಮೆಂಟಲ್ ವೆಲ್ನೆಸ್ ಜರ್ನಿ ನೀವು ಶುರು ಮಾಡಬಹುದು. ಬ್ಯಾಕ್ಡ್ ಬೈ ಸೈನ್ಸ್ ಅಂಡ್ ಆಲ್ರೆಡಿ 20+ ಕಂಟ್ರೀಸ್ ಅಲ್ಲಿ ಜನ ಇದನ್ನ ಬಳಸ್ತಾ ಇದ್ದಾರೆ. ಇಂದು ಇರುವ ಮೆಂಟಲ್ ಹೆಲ್ತ್ ಪ್ಯಾಂಡಮಿಕ್ ಸಮಯದಲ್ಲಿ ಮೆಡಿಟೇಷನ್ ಒಂದು ಸಿಂಪಲ್ ಮತ್ತು ಪವರ್ಫುಲ್ ಸಪೋರ್ಟಿವ್ ಸಿಸ್ಟಮ್ ಆಗಿ ವರ್ಕ್ ಮಾಡುತ್ತೆ. ತಡ ಯಾಕೆ ಮಾಡ್ತೀರಾ? ಡೌನ್ಲೋಡ್ ಟುಡೇ ಅಂಡ್ ಜಾಯಿನ್ ದಿಸ್ ಗ್ಲೋಬಲ್ ಮೂವ್ಮೆಂಟ್ ಟುವರ್ಡ್ಸ್ ಅ ಹೆಲ್ದಿಯರ್ ಮೈಂಡ್. ಮಿರಕಲ್ ಆಫ್ ಮೈಂಡ್, ಬಿಕಾಸ್ ಅ ಪೀಸ್ಫುಲ್ ಯು ಕ್ಯಾನ್ ಚೇಂಜ್ ದ ವರ್ಲ್ಡ್.
0: ನೀವು ಕೇಳುತ್ತಿದ್ದೀರಿ ಸ್ವರ ರೇಡಿಯೋ.

0: ನೀವು ಕೇಳುತ್ತಿದ್ದೀರಿ ಸ್ವರ ರೇಡಿಯೋ.
1: ನಮಸ್ಕಾರ. ನೀವು ಮಿರಕಲ್ ಆಫ್ ಮೈಂಡ್ ಆಪ್ ಬಗ್ಗೆ ಕೇಳಿದ್ದೀರಾ? ಇದು ಸದ್ಗುರು ಮತ್ತು ಈಶಾ ಫೌಂಡೇಶನ್ ತಯಾರು ಮಾಡಿರುವ ಒಂದು ಸಿಂಪಲ್, ಪವರ್ಫುಲ್ ಮತ್ತು ಟೋಟಲಿ ಫ್ರೀ ಆಗಿರುವ ಮೆಡಿಟೇಷನ್ ಆಪ್. ಇದನ್ನು ಯಾರಾದರೂ ಎಲ್ಲಿಯಾದರೂ ಸುಲಭವಾಗಿ ಉಪಯೋಗಿಸಬಹುದು. ಯಾವುದೇ ರೀತಿಯ ಪ್ರಯರ್ ಎಕ್ಸ್ಪೀರಿಯನ್ಸ್ ಅವಶ್ಯಕತೆ ಇಲ್ಲ. ನೀವು ಜಸ್ಟ್ 7 ಮಿನಿಟ್ಸ್ ದಿನಕ್ಕೆ ಇಟ್ಟರೆ ಸಾಕು, ನಿಮ್ಮ ಮೆಂಟಲ್ ವೆಲ್ನೆಸ್ ಜರ್ನಿ ನೀವು ಶುರು ಮಾಡಬಹುದು. ಬ್ಯಾಕ್ಡ್ ಬೈ ಸೈನ್ಸ್ ಅಂಡ್ ಆಲ್ರೆಡಿ 20+ ಕಂಟ್ರೀಸ್ ಅಲ್ಲಿ ಜನ ಇದನ್ನ ಬಳಸ್ತಾ ಇದ್ದಾರೆ. ಇಂದು ಇರುವ ಮೆಂಟಲ್ ಹೆಲ್ತ್ ಪ್ಯಾಂಡಮಿಕ್ ಸಮಯದಲ್ಲಿ ಮೆಡಿಟೇಷನ್ ಒಂದು ಸಿಂಪಲ್ ಮತ್ತು ಪವರ್ಫುಲ್ ಸಪೋರ್ಟಿವ್ ಸಿಸ್ಟಮ್ ಆಗಿ ವರ್ಕ್ ಮಾಡುತ್ತೆ. ತಡ ಯಾಕೆ ಮಾಡ್ತೀರಾ? ಡೌನ್ಲೋಡ್ ಟುಡೇ ಅಂಡ್ ಜಾಯಿನ್ ದಿಸ್ ಗ್ಲೋಬಲ್ ಮೂವ್ಮೆಂಟ್ ಟುವರ್ಡ್ಸ್ ಅ ಹೆಲ್ದಿಯರ್ ಮೈಂಡ್. ಮಿರಕಲ್ ಆಫ್ ಮೈಂಡ್, ಬಿಕಾಸ್ ಅ ಪೀಸ್ಫುಲ್ ಯು ಕ್ಯಾನ್ ಚೇಂಜ್ ದ ವರ್ಲ್ಡ್.
0: ನೀವು ಕೇಳುತ್ತಿದ್ದೀರಿ ಸ್ವರ ರೇಡಿಯೋ.

0: ನೀವು ಕೇಳುತ್ತಿದ್ದೀರಿ ಸ್ವರ ರೇಡಿಯೋ.
1: ನಮಸ್ಕಾರ. ನೀವು ಮಿರಕಲ್ ಆಫ್ ಮೈಂಡ್ ಆಪ್ ಬಗ್ಗೆ ಕೇಳಿದ್ದೀರಾ? ಇದು ಸದ್ಗುರು ಮತ್ತು ಈಶಾ ಫೌಂಡೇಶನ್ ತಯಾರು ಮಾಡಿರುವ ಒಂದು ಸಿಂಪಲ್, ಪವರ್ಫುಲ್ ಮತ್ತು ಟೋಟಲಿ ಫ್ರೀ ಆಗಿರುವ ಮೆಡಿಟೇಷನ್ ಆಪ್. ಇದನ್ನು ಯಾರಾದರೂ ಎಲ್ಲಿಯಾದರೂ ಸುಲಭವಾಗಿ ಉಪಯೋಗಿಸಬಹುದು. ಯಾವುದೇ ರೀತಿಯ ಪ್ರಯರ್ ಎಕ್ಸ್ಪೀರಿಯನ್ಸ್ ಅವಶ್ಯಕತೆ ಇಲ್ಲ. ನೀವು ಜಸ್ಟ್ 7 ಮಿನಿಟ್ಸ್ ದಿನಕ್ಕೆ ಇಟ್ಟರೆ ಸಾಕು, ನಿಮ್ಮ ಮೆಂಟಲ್ ವೆಲ್ನೆಸ್ ಜರ್ನಿ ನೀವು ಶುರು ಮಾಡಬಹುದು. ಬ್ಯಾಕ್ಡ್ ಬೈ ಸೈನ್ಸ್ ಅಂಡ್ ಆಲ್ರೆಡಿ 20+ ಕಂಟ್ರೀಸ್ ಅಲ್ಲಿ ಜನ ಇದನ್ನ ಬಳಸ್ತಾ ಇದ್ದಾರೆ. ಇಂದು ಇರುವ ಮೆಂಟಲ್ ಹೆಲ್ತ್ ಪ್ಯಾಂಡಮಿಕ್ ಸಮಯದಲ್ಲಿ ಮೆಡಿಟೇಷನ್ ಒಂದು ಸಿಂಪಲ್ ಮತ್ತು ಪವರ್ಫುಲ್ ಸಪೋರ್ಟಿವ್ ಸಿಸ್ಟಮ್ ಆಗಿ ವರ್ಕ್ ಮಾಡುತ್ತೆ. ತಡ ಯಾಕೆ ಮಾಡ್ತೀರಾ? ಡೌನ್ಲೋಡ್ ಟುಡೇ ಅಂಡ್ ಜಾಯಿನ್ ದಿಸ್ ಗ್ಲೋಬಲ್ ಮೂವ್ಮೆಂಟ್ ಟುವರ್ಡ್ಸ್ ಅ ಹೆಲ್ದಿಯರ್ ಮೈಂಡ್. ಮಿರಕಲ್ ಆಫ್ ಮೈಂಡ್, ಬಿಕಾಸ್ ಅ ಪೀಸ್ಫುಲ್ ಯು ಕ್ಯಾನ್ ಚೇಂಜ್ ದ ವರ್ಲ್ಡ್.
0: ನೀವು ಕೇಳುತ್ತಿದ್ದೀರಿ ಸ್ವರ ರೇಡಿಯೋ.

0: ನೀವು ಕೇಳುತ್ತಿದ್ದೀರಿ ಸ್ವರ ರೇಡಿಯೋ.
1: ನಮಸ್ಕಾರ. ನೀವು ಮಿರಕಲ್ ಆಫ್ ಮೈಂಡ್ ಆಪ್ ಬಗ್ಗೆ ಕೇಳಿದ್ದೀರಾ? ಇದು ಸದ್ಗುರು ಮತ್ತು ಈಶಾ ಫೌಂಡೇಶನ್ ತಯಾರು ಮಾಡಿರುವ ಒಂದು ಸಿಂಪಲ್, ಪವರ್ಫುಲ್ ಮತ್ತು ಟೋಟಲಿ ಫ್ರೀ ಆಗಿರುವ ಮೆಡಿಟೇಷನ್ ಆಪ್. ಇದನ್ನು ಯಾರಾದರೂ ಎಲ್ಲಿಯಾದರೂ ಸುಲಭವಾಗಿ ಉಪಯೋಗಿಸಬಹುದು. ಯಾವುದೇ ರೀತಿಯ ಪ್ರಯರ್ ಎಕ್ಸ್ಪೀರಿಯನ್ಸ್ ಅವಶ್ಯಕತೆ ಇಲ್ಲ. ನೀವು ಜಸ್ಟ್ 7 ಮಿನಿಟ್ಸ್ ದಿನಕ್ಕೆ ಇಟ್ಟರೆ ಸಾಕು, ನಿಮ್ಮ ಮೆಂಟಲ್ ವೆಲ್ನೆಸ್ ಜರ್ನಿ ನೀವು ಶುರು ಮಾಡಬಹುದು. ಬ್ಯಾಕ್ಡ್ ಬೈ ಸೈನ್ಸ್ ಅಂಡ್ ಆಲ್ರೆಡಿ 20+ ಕಂಟ್ರೀಸ್ ಅಲ್ಲಿ ಜನ ಇದನ್ನ ಬಳಸ್ತಾ ಇದ್ದಾರೆ. ಇಂದು ಇರುವ ಮೆಂಟಲ್ ಹೆಲ್ತ್ ಪ್ಯಾಂಡಮಿಕ್ ಸಮಯದಲ್ಲಿ ಮೆಡಿಟೇಷನ್ ಒಂದು ಸಿಂಪಲ್ ಮತ್ತು ಪವರ್ಫುಲ್ ಸಪೋರ್ಟಿವ್ ಸಿಸ್ಟಮ್ ಆಗಿ ವರ್ಕ್ ಮಾಡುತ್ತೆ. ತಡ ಯಾಕೆ ಮಾಡ್ತೀರಾ? ಡೌನ್ಲೋಡ್ ಟುಡೇ ಅಂಡ್ ಜಾಯಿನ್ ದಿಸ್ ಗ್ಲೋಬಲ್ ಮೂವ್ಮೆಂಟ್ ಟುವರ್ಡ್ಸ್ ಅ ಹೆಲ್ದಿಯರ್ ಮೈಂಡ್. ಮಿರಕಲ್ ಆಫ್ ಮೈಂಡ್, ಬಿಕಾಸ್ ಅ ಪೀಸ್ಫುಲ್ ಯು ಕ್ಯಾನ್ ಚೇಂಜ್ ದ ವರ್ಲ್ಡ್.
0: ನೀವು ಕೇಳುತ್ತಿದ್ದೀರಿ ಸ್ವರ ರೇಡಿಯೋ.

0: ನೀವು ಕೇಳುತ್ತಿದ್ದೀರಿ ಸ್ವರ ರೇಡಿಯೋ.
1: ನಮಸ್ಕಾರ. ನೀವು ಮಿರಕಲ್ ಆಫ್ ಮೈಂಡ್ ಆಪ್ ಬಗ್ಗೆ ಕೇಳಿದ್ದೀರಾ? ಇದು ಸದ್ಗುರು ಮತ್ತು ಈಶಾ ಫೌಂಡೇಶನ್ ತಯಾರು ಮಾಡಿರುವ ಒಂದು ಸಿಂಪಲ್, ಪವರ್ಫುಲ್ ಮತ್ತು ಟೋಟಲಿ ಫ್ರೀ ಆಗಿರುವ ಮೆಡಿಟೇಷನ್ ಆಪ್. ಇದನ್ನು ಯಾರಾದರೂ ಎಲ್ಲಿಯಾದರೂ ಸುಲಭವಾಗಿ ಉಪಯೋಗಿಸಬಹುದು. ಯಾವುದೇ ರೀತಿಯ ಪ್ರಯರ್ ಎಕ್ಸ್ಪೀರಿಯನ್ಸ್ ಅವಶ್ಯಕತೆ ಇಲ್ಲ. ನೀವು ಜಸ್ಟ್ 7 ಮಿನಿಟ್ಸ್ ದಿನಕ್ಕೆ ಇಟ್ಟರೆ ಸಾಕು, ನಿಮ್ಮ ಮೆಂಟಲ್ ವೆಲ್ನೆಸ್ ಜರ್ನಿ ನೀವು ಶುರು ಮಾಡಬಹುದು. ಬ್ಯಾಕ್ಡ್ ಬೈ ಸೈನ್ಸ್ ಅಂಡ್ ಆಲ್ರೆಡಿ 20+ ಕಂಟ್ರೀಸ್ ಅಲ್ಲಿ ಜನ ಇದನ್ನ ಬಳಸ್ತಾ ಇದ್ದಾರೆ. ಇಂದು ಇರುವ ಮೆಂಟಲ್ ಹೆಲ್ತ್ ಪ್ಯಾಂಡಮಿಕ್ ಸಮಯದಲ್ಲಿ ಮೆಡಿಟೇಷನ್ ಒಂದು ಸಿಂಪಲ್ ಮತ್ತು ಪವರ್ಫುಲ್ ಸಪೋರ್ಟಿವ್ ಸಿಸ್ಟಮ್ ಆಗಿ ವರ್ಕ್ ಮಾಡುತ್ತೆ. ತಡ ಯಾಕೆ ಮಾಡ್ತೀರಾ? ಡೌನ್ಲೋಡ್ ಟುಡೇ ಅಂಡ್ ಜಾಯಿನ್ ದಿಸ್ ಗ್ಲೋಬಲ್ ಮೂವ್ಮೆಂಟ್ ಟುವರ್ಡ್ಸ್ ಅ ಹೆಲ್ದಿಯರ್ ಮೈಂಡ್. ಮಿರಕಲ್ ಆಫ್ ಮೈಂಡ್, ಬಿಕಾಸ್ ಅ ಪೀಸ್ಫುಲ್ ಯು ಕ್ಯಾನ್ ಚೇಂಜ್ ದ ವರ್ಲ್ಡ್.
0: ನೀವು ಕೇಳುತ್ತಿದ್ದೀರಿ ಸ್ವರ ರೇಡಿಯೋ.

0: ನೀವು ಕೇಳುತ್ತಿದ್ದೀರಿ ಸ್ವರ ರೇಡಿಯೋ.
1: ನಮಸ್ಕಾರ. ನೀವು ಮಿರಕಲ್ ಆಫ್ ಮೈಂಡ್ ಆಪ್ ಬಗ್ಗೆ ಕೇಳಿದ್ದೀರಾ? ಇದು ಸದ್ಗುರು ಮತ್ತು ಈಶಾ ಫೌಂಡೇಶನ್ ತಯಾರು ಮಾಡಿರುವ ಒಂದು ಸಿಂಪಲ್, ಪವರ್ಫುಲ್ ಮತ್ತು ಟೋಟಲಿ ಫ್ರೀ ಆಗಿರುವ ಮೆಡಿಟೇಷನ್ ಆಪ್. ಇದನ್ನು ಯಾರಾದರೂ ಎಲ್ಲಿಯಾದರೂ ಸುಲಭವಾಗಿ ಉಪಯೋಗಿಸಬಹುದು. ಯಾವುದೇ ರೀತಿಯ ಪ್ರಯರ್ ಎಕ್ಸ್ಪೀರಿಯನ್ಸ್ ಅವಶ್ಯಕತೆ ಇಲ್ಲ. ನೀವು ಜಸ್ಟ್ 7 ಮಿನಿಟ್ಸ್ ದಿನಕ್ಕೆ ಇಟ್ಟರೆ ಸಾಕು, ನಿಮ್ಮ ಮೆಂಟಲ್ ವೆಲ್ನೆಸ್ ಜರ್ನಿ ನೀವು ಶುರು ಮಾಡಬಹುದು. ಬ್ಯಾಕ್ಡ್ ಬೈ ಸೈನ್ಸ್ ಅಂಡ್ ಆಲ್ರೆಡಿ 20+ ಕಂಟ್ರೀಸ್ ಅಲ್ಲಿ ಜನ ಇದನ್ನ ಬಳಸ್ತಾ ಇದ್ದಾರೆ. ಇಂದು ಇರುವ ಮೆಂಟಲ್ ಹೆಲ್ತ್ ಪ್ಯಾಂಡಮಿಕ್ ಸಮಯದಲ್ಲಿ ಮೆಡಿಟೇಷನ್ ಒಂದು ಸಿಂಪಲ್ ಮತ್ತು ಪವರ್ಫುಲ್ ಸಪೋರ್ಟಿವ್ ಸಿಸ್ಟಮ್ ಆಗಿ ವರ್ಕ್ ಮಾಡುತ್ತೆ. ತಡ ಯಾಕೆ ಮಾಡ್ತೀರಾ? ಡೌನ್ಲೋಡ್ ಟುಡೇ ಅಂಡ್ ಜಾಯಿನ್ ದಿಸ್ ಗ್ಲೋಬಲ್ ಮೂವ್ಮೆಂಟ್ ಟುವರ್ಡ್ಸ್ ಅ ಹೆಲ್ದಿಯರ್ ಮೈಂಡ್. ಮಿರಕಲ್ ಆಫ್ ಮೈಂಡ್, ಬಿಕಾಸ್ ಅ ಪೀಸ್ಫುಲ್ ಯು ಕ್ಯಾನ್ ಚೇಂಜ್ ದ ವರ್ಲ್ಡ್.
0: ನೀವು ಕೇಳುತ್ತಿದ್ದೀರಿ ಸ್ವರ ರೇಡಿಯೋ.